ಶರಮ್ಮ ಸರ್ಣ ಪರೇ ಕೀ ರಾಖೋ ಶರ್ಮ ಏಕ ಓಂಕಾರ ಶ್ರೀ ವಾಹಿಗುರು ಜೀ ಕೀ ಫತೇ ಪಾತಶಾಹಿ ದಸವೀ ಕಬ್ಯೋ ಬಾಜ ಬೇಂತಿ ಚಾವ ಪೈ ಅಮರೀ ಕರೋ ಹಾತ ದೈರಛಾ ಪೂರ್ಣ ಹೋಯೇ ಚಿತ್ತ ಕೀ ಇಚ್ಛಾ ತಾವ ಚರಣನ ಮನ ರಹೇ ಹಮಾರಾ ಅಪನಾ ಜಾನ ಕರೋ ಪ್ರತಪಾರ ಅಮರೇ ದುಷ್ಟ ಸಭೆ ತುಮ ಕಾಬೋ ಆಪ ಹಾತ ದ ಮೋಹೆ ಬಚಾವೋ ಸುಖೀ ಬಸೈ ಮೋರೋ ಪರವಾರ ಸೇವಕ ಸಿಖ ಸಭೆ ಕರ್ತಾರ ಮೋರಚ್ಛಾ ನಿಜ ಕರ್ದಯ ಕರೆಯ ಸಬ್ ಬೈರಣ ಕೋ ಆಸಂಗರೆಯ ಪೂರ್ಣ ಹೋಯೇ ಹಮಾರೀ ಆಸಾ ತೋರ ಭಜನ ಕೀ ರಹೇ ಪ್ಯಾಸಾ ತುಮೇ ಷಾಡ ಕುಯ್ಯ ವರ್ಣಾ ತ್ಯಾಹೂ ಜೋ ಬರ ಚಾಹೂ ಸೋ ತುಮ ತೇ ಪಾಹೂ ಸೇವಕ ಸಿಖ ಹಮಾರೇ ತಾರಿಯ ಚೋನ ಚೋನ ಶತ್ರು ಹಮಾರ ಮಾರಿಯ ಆಪ ಹಾತ ಮಜೇ ಉಬರೆಯ ಮರಣ ಕಾಲ ಕಾ ತ್ರಾಸ ನಿಭರೆಯ ಉಜ್ಜೋ ಸದಾ ಹಮಾರೇ ಪಚ್ಛಾ ಶ್ರೀಯಸ್ತು

ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು.